ಎಲ್ಲ ನಾವು ಕಂಬೈಂಡ್ ತುಚ್ಛಿ ಕರ್ಣ ಸದಾ ಕಂಬೈಂಡ್ ರೇತೇವು ಎಲ್ಲೇ ಬಿ ಬಂಜನ್.